ಸಾಯಿ ಮಾಟ ಬಂಗಾರು ಬಾಟ ಈ ಶೀರ್ಷಿಕನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾವಾರಿ ದಿವ್ಯ ಬೋಧನುಂಡಿ ಒಕ ಅಪೂರ್ವ ವಚನ ಕಾಂತಿರೇಖ ಮೀಕೋಸಂ.

0: ಚಿರಮು ಭಿನ್ನಮು ಶೇಷದ ತೂಡುಡಿಂದ ಆ
1: ಅಲ್ಲ ಭೀಮಸೇನ, ವೀರಿತೋ ಈ ಮಾಟಲೆಂದುಕು.
2: ಹಾಗೆಂದಿ